0: ಕೇಳ್ತ ಹಾಟ್ ಅಂಡ್ ಸ್ಪೈಸಿ ವಿತ್ ಸೂದು ಕೊಚ್ಚಿ
1: ಅನುಗ್ರಹ
2: ಉಪಕರಣಿತ ಪಾಸು ವಿಮೆ ಕ್ರಮ
3: ಲಭಾಗಣ್ಣ
4: ಮೌವರುಣ್ಗೆ ಅಮಿಲ ವಟಿನಾಕಮಟ ಕೃತಗುಣ ದಕ್ವನ್ನ ಮೆವರ ಕ್ರೇಸಿ ವೆಂದೇಸಿಯನ್ ಮೌವರುಣ್ಗೆ ದಿನಯ ವೆನುವೆನ್ ಸ್ವರ್ಣ ಮಹಲ್ ಜುವೆಲರ್ಸ್ ವೆತಿನ್ ಲೆಬೆನ ಕ್ಯಾರಟು ವಿಸಿ ತೆಕಕ ನಿಯಮ ರತ್ತರ ನಿನ್ನಿಮವು ರುಪಿಯಲ್ 150,000 ವಟಿನ ಲವ್ ಮಾಮ್ ಪೆಂಡೆಂಟ್ ಎಕ ಅಡು ಮಲ್ಲಾನ್ಸುವೆನ್ ಒಬೇ ಕರಗನ್ನ ದೆನ್ಮ ಕ್ರೇಸಿ ವೆಂದೇಸಿಯಟ ರಿಜಿಸ್ಟರ್ ವೆನ್ನ
5: ಆರ್.ಇ.ಜಿ. ಹಿಸ್ತನ KW ಕೆಲಾ ಟೈಪ್ ಕರಲಾ 3947 SMS ಕರಾನ
0: ಸಿಯಾತ ಕ್ರೇಜಿ ವೆನ್ ದೇಸಿ ಸೇಕುರಾದ ಹಾವಸ ಪಹಟ
6: powered by bid to win
7: ಅನುವಟೈ ದಶಮ ತೆಕೆನ್ ಅನುವಟೈ ದಶಮ ಹರ

0: ಮೈಕ್ರೋಸಾಫ್ಟ್ ಎ ಲೆವೆಲ್ ಟೆಕ್ ವರ್ಲ್ಡ್ ಗೆ ಗೇಮ್ ಚೇಂಜರ್ ಕೆನಿಕ್ವೆನ್ನ ಒಯತ್ ಕಮತಿದ ಸ್ವೀಟ್ ಕಂಪ್ಯೂಟಿಂಗ್ ಡಿಗ್ರಿ ಸೆಕ್ ಎಐ ಕೋಡಿಂಗ್ ಇಂಡಸ್ಟ್ರಿ ಎಕ್ಸ್ಪೋಷರ್ ರಿಯಲ್ ಲೈಫ್ ಪ್ರೊಜೆಕ್ಟ್ಸ್ ಓಲಿನ್ ಒಯಾಗಿ ಸ್ಕಿಲ್ಸ್ ಲೆವೆಲ್ ಅಪ್ ಕರಗಣ್ಣ ದನ್ ಮ ಅಪ್ಲೈ ಕರಣ ಪಿವಿಸೆನ್ನ www.sweet.lk ಸ್ವೀಟ್ ಇವಾಲ್ವ್ ಬಿಯಾಂಡ್
1: ರಾಪುನ್ಸಿಲ್ ವಗೆ ಮನ್ನಂಗ್ ಇನ್ನೆ ಮಾವ ಬೇರಗಣ್ಣ ಕೌರು ತೆನಕ
2: ಅಪೇ ದರುವನ್ ಅಪಟ ವಡಾ ಇದಿರೇನ್ ಇದಿನ್ ಅಗೇ ಕಥಾವಲಿಯನ್ನ ಅಯಟ ಇದಹರಿನ್ನ ಕಮರ್ಷಿಯಲ್ ಕ್ರೆಡಿಟ್ ಮತಕದ ಎಸ್ತಿಹಾ ಬಲಾಗೆನ

0: ಅನಿಯತ ಹಾಟ್ ಅಂಡ್ ಸ್ಪೈಸಿ ವಿತ್ ಸುದು ಕೊಚ್ಚಿ
1: ಅನುಗ್ರಹ
2: ಪೊಳಿರಹಿತ ಪಹಸುಗ ವಿಮೆ ಕ್ರಮ ಲಭಾಗಣ
3: ಮೆಚ್ಚರ ವಟಿನ
4: ಕೋಪಿಬಲ ಅಡಂಗು ಅಪೇ ಶರೀರೇ ನಿಧಿಮತ ನೆತಿಕರ್ಣ ಸಂಯೋಗ ಮುಖದ್ ಏಕ ಕೆಫೇನ್ ದೇಕ ಕೆಫೆ ಸ್ಟಾಲ್
5: ವಾರ್ಷಿಕ ಪೊಲಿಸಿಯೇಟ ಹತ್ತರ ದಶಮ ಪಹಾಯಿ ಸಫಲ ಪೊಲಿಸಿಯೇಟ ಹತ್ತರ ದಶಮ ನವ್ಯಾಯಿ ಸರ್ವೋದಯ ಡೆವಲಪ್ಮೆಂಟ್ ಫೈನಾನ್ಸ್ ಪೆನ್ಷಾ ಇತರಂ ಗಿನುಮಕ್ ಅದಮ ಆರಂಭನ್ನ ಅವತನ್ನ ದಹತುನೈ ದಹನವ್ಯ
6: ದಿನಸೆ ಕುಲ ಅಂಕ 42 ದಾರನ ಮುದರ್ ವ್ಯಾಪಾರ ಪಂತ ಇರತೆ ಶ್ರೀಲಂಕಾ ಮಹಾಬ್ಯಾಂಕ್ ಬಲ್ಪತ್ರ ಲಾಭಿ ಮೂಲ್ಯ ಸಮಾಗಮ ಕೆ ಬ್ಯಾಂಕ್ ರೇಟಿಂಗ್ ಏಜೆನ್ಸಿ ಬಿಬಿಬಿ ಮೈನಸ್ ಸ್ಟೇಬಲ್ ಔಟ್ಲುಕ್.